ಬಲಿ ಪದ ಉಠಾಯೋ ಪರಚೂರ ದೈ ಬಲಿ ಪದ ಉಠಾಯೋ ಪರಚೂರ ಮಖಮಲಿ ಫುಂಗಾ ಮರ್ಷಿ ಧನ್ ಝುಂಡಾ ಬಲಿ ಮಖಮಲಿ ಫುಂಗಾ ಮರ್ಷಿ ಧನ್ ಝುಂಡಾ ಬಲಿ ದೌಲಕ ತಸ್ವೀರ್ ಛಾತಿ ಮಾತಾ ಆಸು ಬಗಲೇ